ಬರೆದ ಕರ್ತ ಅದು ಅರ್ಧ ಅರ್ಧಂ ಅಗಂ ಓಗ ಹರ್ತ ಪರಂ ಪರಂ ಪರಮೇಶ್ವರಂ ಪ್ರೋಚ್ ಪಾಲಂ ಸದಾ ಸರ್ವದಾ ಸಿದ್ಧ ದಾತಾ ದಯಾಲಂ ಅಚೇದಿ ಅಪೇದಿಯ ನಾಮಂ ಅಕಾಮಂ ಸಮಸ್ತೋಪರಾಜಿ ಸಮಸ್ತಸ್ತತಾಮಂ ತೇರಾ ಜೋರ್ ಚಾಚರಿ ಚಂದ ಜಲೆ ಹೈ ಥಲೆ ಹೈ ಅಪೀತ ಹೈ ಅಪೇ ಹೈ ಪ್ರಭು ಹೈ ಅಜೂ ಹೈ ಅದೇಸ ಹೈ ಅಪೇಸ ಹೈ ಭುಜಂಗ ಪ್ರಯಾತ ಶಾಂತ ಅಗಾಧೆ ಅಬಾಧೆ ಅನಂದಿ ಸ್ವರೂಪೇ ನಮೋ ಸರ್ವಮಾನ್ಯ ಸಮಸ್ತಿ ನಿಧಾನೇ ನಮಸ್ತ್ವಂ ನಿರ್ನಾಥೆ ನಮಸ್ತ್ವಂ ಪರಮಾಥೆ ನಮಸ್ತ್ವಂ ಅಗಂಜೆ ನಮಸ್ತ್ವಂ ಅಪಂಜೆ ನಮಸ್ತ್ವಂ ಅಕಾಲೆ ನಮಸ್ತ್ವಂ ಅಪಾಲೆ ನಮೋ ಸರ್ವದೇಶೇ ನಮೋ ಸರ್ವಪೇಸೇ ನಮೋ ರಾಜ ರಾಜೇ ನಮೋ ಸಾಜ ಸಾಜೇ ನಮೋ ಸಾ ಸಾಹೇ ನಮೋ ಮಾಹ ಮಾಹೇ ನಮೋ ಗೀತ ಗೀತೆ ನಮೋ ಪ್ರೀತ ಪ್ರೀತೆ ನಮೋ ರೋಖ ರೋಖೆ ನಮೋ ಸೌಖ ಸೌಖೆ ನಮೋ ಸರ್ವರೋಗೇ ನಮೋ ಸರ್ವಭೋಗೇ ನಮೋ ಸರ್ವಜೀತಂ ನಮೋ ಸರ್ವಪೀತಂ ನಮೋ ಸರ್ವಜ್ಞಾನಂ ನಮೋ ಪರಮತಾನಂ ನಮೋ ಸರ್ವಮಂತ್ರಂ ನಮೋ ಸರ್ವಜಂತ್ರಂ ನಮೋ ಸರ್ವದೃಶ್ಯಂ ನಮೋ ಸರ್ವಕೃತ್ಸಂ ನಮೋ ಸರ್ವರಂಗೇ ತ್ರಿಪಂಗೀ ಅನಂಗೇ ನಮೋ ಜೀವ ಜೀವೇ ನಮೋ ಜೀವ ಜೀವಂ ನಮೋ ಬೀಜ ಬೀಜೇ ಅಖಿಜೇ ಅಪಿಜೇ ಸಮಸ್ತಂ ಪ್ರಸಿಜ್ಜೇ ಕೃಪಾಲಂ ಸ್ವರೂಪೇ ಕುಕರ್ಮಂ ಪ್ರಣಾಸಿ ಸದಾ ಸರ್ವದಾ ಹೃದ ಸಿದ್ಧಿಂ ನಿವಾಸಿ ಚರ್ಪಟ ಛಂದ ತ್ವ ಪ್ರಸಾದ ಅಮೃತ ಕರ್ಮೇ ಅಮೃತ ಧರ್ಮೇ ಅಖಲ ಜೋಗೇ ಅಚಲ ಭೋಗೇ ಅಚಲ ರಾಜೇ ಅಟಲ ಸಾಜೇ ಅಖಲ ಧರ್ಮಂ ಅಲಖ ಕರ್ಮಂ ಸರ್ವಂ ದಾತಾ ಸರ್ವಂ ಜ್ಞಾತಾ ಸರ್ವಂ ಪಾನೇ ಸರ್ವಂ ಮಾನೇ ಸರ್ವಂ ಪ್ರಾಣಂ ಸರ್ವಂ ತ್ರಾಣಂ ಸರ್ವಂ ಭುಕ್ತಾ ಸರ್ವಂ ಜುಗ್ತಾ ಸರ್ವಂ ದೇವಂ ಸರ್ವಂ ಪೇವಂ ಸರ್ವಂ ಕಾಲೇ ಸರ್ವಂ ಪಾಲೇ